ಮಾಲ್ಯಾನಂಗ ಜವಜಾರ ಮಣಿಯಲ್ಲಿ ನಾರಾ ಉಳಾರ ಉಳರ ಗಡಿ ಬಡ ಮಾರ ವಿಣು ಮುರ ಬಗಾರ ಗಾರ ಮುರ ಗುರುವಾರ ಗಣಿ ಮುಯ ಮುಯ ಮುಂಗು ಬಗುಡ.